0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸುಕನ್ಯ ಪ್ರಭಾಕರ್ ಮತ್ತು ರಮೇಶ್ ಕುಲಕರ್ಣಿಯವರ ದನಿಯಲ್ಲಿ ವಾದಿರಾಜರ ರಚನೆ ಆಂಜನೇಯನೇ ಅಮರ ವಂದಿತ ಕಂಚನಾಭನದೂತನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ನೌ ಅ ಕಾಂಪೊಸಿಷನ್ ಆಫ್ ವಾದಿರಾಜ ಸಂಗ್ ಬೈ ಸುಕನ್ಯ ಪ್ರಭಾಕರ್ ಅಂಡ್ ರಮೇಶ್ ಕುಲಕರ್ಣಿ. ಆಂಜನೇಯನೇ ಅಮರ ವಂದಿತ ಕಂಚನಾಭನದೂತನೆ.

ಶಾಂತಾ ಜಯತೀರ್ಥ ವರದ ನಿಲಿಕೇಣಿ ಅಕ್ಕ ಮಹಾದೇವಿ ವಿರಚಿತ ವಚನ ಎರೆಯಂತೆ ಕರಕರಗಿ ಎರೆಯಂತೆ ಕರಕರಗಿ ರಿಟನ್ ಬೈ ಅಕ್ಕ ಮಹಾದೇವಿ ಸಂಗ್ ಬೈ ಶಾಂತಾ ಜಯತೀರ್ಥ.

ಹಿಮಾಚಲೇಂದ್ರನ ಕುಮಾರಿ ಶಂಕರಿ, ಉಮಾಂಬೆ ಬಾರಮ್ಮ ಹಾಡಿದರೆ ರಮೇಶ್ ಕುಲಕರ್ಣಿ, ರಚನೆ ಲಕ್ಷ್ಮೀನಾರಾಯಣ ದಾಸರು. ಹಿಮಾಚಲೇಂದ್ರನ ಕುಮಾರಿ ಶಂಕರಿ, ಉಮಾಂಬೆ ಬಾರಮ್ಮ, ರಿಟನ್ ಬೈ ಲಕ್ಷ್ಮೀನಾರಾಯಣ ದಾಸ, ಸಂಗ್ ಬೈ ರಮೇಶ್ ಕುಲಕರ್ಣಿ.

ಆರ್ ಎ ರಮಾಮಣಿ ಮತ್ತು ಪಿ ಆರ್ ಗೀತಾ ಮತ್ತು ಆರ್ ಚಂದ್ರಿಕಾ ಹಾಡಿರುವ ಎಲ್ಲಿ ಮಾಯವಾದನೆ ರಂಗಯ್ಯನೋ, ರಚನೆ ವ್ಯಾಸರಾಯ, ಆರ್ ಎ ರಮಾಮಣಿ ಅಂಡ್ ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಎಲ್ಲಿ ಮಾಯವಾದನೆ ರಂಗಯ್ಯನೋ.

ಪಾಲಿಸು ಪರಮೇಶ ಪಾಪ ವಿನಾಶ. ದನಿಯಾಗಿದ್ದಾರೆ ಎ ವಸುಧ, ರಚನೆ ಕರಿಗಿರೀಶ. ಎ ವಸುಧ ನೌ ರೆಂಡರಿಂಗ್ ಅ ಕಂಪೋಸಿಷನ್ ಆಫ್ ಕರಿಗಿರೀಶ. ಪಾಲಿಸು ಪರಮೇಶ ಪಾಪ ವಿನಾಶ.

ಆರ್ಎಸ್ ರಮಾಕಾಂತ್ ಅವರು ಹಾಡಿರುವ ಕನಕದಾಸರ ರಚನೆ ಭಜಿಸಿ ಬದುಕೆಲೋ ಮಾನವ. ಆರ್ಎಸ್ ರಮಾಕಾಂತ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ ಭಜಿಸಿ ಬದುಕೆಲೋ ಮಾನವ.

ಮೃಂದಗಾನದಲ್ಲಿ ಕೇಳಿ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಈ ತರಂಗನಾದ ಹರಿಯು ಆತ ಲಿಂಗನಾದ ಹರನೋ. ನೌ ಅ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ. ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನೋ.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಯು ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
2: ನಮಸ್ಕಾರ ಗುರುಗಳೇ.
3: ನಮಸ್ತೆ ಕಾರ್ತಿಕ್. ಇವತ್ತು ಸಂಗೀತ ಗುರುಕುಲದ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರ ಕೀರವಾಣಿ ರಾಗದ ಕೀರವಾಣಿ ಗಿರವಾಣಿ ಎಂದೇ ಪ್ರಾರಂಭವಾಗುವ ಒಂದು ಕೃತಿಯನ್ನು ನಾನು ಪಾಠ ಮಾಡ್ತೀನಿ. ಮೊದಲಿಗೆ ಈ ವಾಗ್ಗೇಯಕಾರರು ಯಾರು ಇವರ ಪರಿಚಯವನ್ನು ಸ್ವಲ್ಪ ಮಾಡಿಕೊಡ್ತೀನಿ. ಇವರ ಪರಿಚಯ ಈಗಾಗಲೇ ಎಲ್ಲರಿಗೂ ಆಗಿದೆ. ಮಹಾನ್ ವಾಗ್ಗೇಯಕಾರರು, ವೈಣಿಕರು ಹಾಗೂ ಗಾಯಕರು ನಮ್ಮ ಇದೇ ಅಮೃತ ವರ್ಷಿಣಿ ಚಾನೆಲ್ನಲ್ಲಿ ಅವರ ಅನೇಕ ಕಾರ್ಯಕ್ರಮಗಳು, ಕಚೇರಿಗಳಲ್ಲದೆ ಸೋದಾಹರಣ ಭಾಷಣ, ಡೆಮಾನ್ಸ್ಟ್ರೇಷನ್ಸು ಇವೆಲ್ಲ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಪ್ರಸಾರವಾಗಿ ಅವರ ಒಂದು ಪಾಂಡಿತ್ಯ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇದು ನೀವು ಅನೇಕ ಕಾರ್ಯಕ್ರಮಗಳನ್ನ ಅವರ ಧ್ವನಿಯನ್ನು ಬೆಳಗಿನ ಜಾವದಲ್ಲಿ ಕೇಳ್ತಾಲೇ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ.
2: ಹೌದು ಸರ್.
3: ಇವರು ಸಮಕಾಲೀನ ವಾಗ್ಗೇಯಕಾರರಲ್ಲಿ ತುಂಬ ಪ್ರಮುಖರು. ಮೈಸೂರು ವಾಸುದೇವಾಚಾರ್ಯರ ನಂತರ ಬಂದ ಅತಿ ಪ್ರಮುಖ ವಾಗ್ಗೇಯಕಾರರಲ್ಲಿ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಒಬ್ಬರು ಅಂತ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿಬಂದಿದೆ. ಇವರು MA ಇಂಡಾಲಜಿಯನ್ನು ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದ ಮ್ಯೂಸಿಕ್ ಕಾಲೇಜ್, ಅದರಲ್ಲಿ ಫೈನ್ ಆರ್ಟ್ಸ್ ಕಾಲೇಜ್ ಅಂತ ಹೇಳ್ತಾರೆ ಅದಕ್ಕೆ, ಅಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ದಶಕ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. 80 ವರ್ಷದ ವಯೋಮಾನವನ್ನು ದಾಟಿದ್ದಾರೆ. ಆದರೂ ಕೂಡ ಅವರು ಸಂಗೀತದಲ್ಲಿ ತುಂಬ ಆಕ್ಟಿವ್ ಆಗಿ ಅವರನ್ನ ತೊಡಗಿಸ್ಕೊಂಡಿದ್ದಾರೆ. ಇವರು ಖ್ಯಾತ ವೀಣಾ ವಾದಕರು, ಪ್ರಮುಖ ಗಾಯಕರು, ಶಾಸ್ತ್ರಜ್ಞರು, ಬೋಧಕರು, ಚಿಂತಕರು ಹಾಗೂ ವಾಗ್ಗೇಯಕಾರರು. ವೀಣಾವಾದನದ ವಿಚಾರಕ್ಕೆ ಬಂದರೆ ಅವರು ಯಾರೇ ಗುರುಗಳ ಮುಖಾನೇ ಕಲಿತಿದ್ದಲ್ಲ, ಸಂಗೀತವನ್ನೇ ಅವರು ಪ್ರಾರಂಭದಲ್ಲಿ ಸ್ವಲ್ಪ ದಿವಸ ಅವರ ದೊಡ್ಡ ಅಣ್ಣಂದರಾದ್ರ ಸೀತಾರಾಮಯ್ಯ ಅವರ ಹತ್ರ ಕಲಿತರು. ನಂತರದಲ್ಲಿ ತಮ್ಮ ಸಂಗೀತವನ್ನು ಅವರೇ ರೂಢಿಸ್ಕೊಂಡ್ರು. ಈಸ್ ಎ ಸೆಲ್ಫ್ ಮೇಡ್ ಮ್ಯೂಸಿಷಿಯನ್. ಆದರೆ ವಿಚಿತ್ರ ಏನು ಅಂದರೆ ವೀಣಾವಾದನವನ್ನು ಅವರು ಯಾರಿಂದಲೂ ಕಲೀಲಿಲ್ಲ, ಅವರೇ ಸ್ವಂತ ಅದು ಹೇಗೋ ಅವರಿಗೆ ಸ್ವಯಂಭೂವಾಗಿ ಅದು ಅವರಿಗೆ ವೀಣೆಯ ವಾದನ ಅವರಿಗೆ ಒಲಿತು. ಆ ಶೈಲಿಯನ್ನು ಅವರೇ ಸ್ವಂತ ಶೈಲಿಯನ್ನು ಅವರು ಅಭಿವೃದ್ಧಿ ಮಾಡಿಕೊಂಡ್ರು. ಫಿಂಗರಿಂಗ್ ಟೆಕ್ನಿಕ್ಗಳಾಗಲಿ

0: ಬೇಸಿಕ್ಸ್ ಆಗಲಿ ಯಾರ ಹತ್ರನವ್ರು ಹೇಳಿಸ್ಕೊಂಡು ಕಲ್ತಿದ್ದಲ್ಲ, ತಾವೇ ಸ್ವಂತ ಕಂಡಿಡ್ಕೊಂಡ ಒಂದು ಸ್ವತಂತ್ರವಾದ ಶೈಲಿ. ಇವರ ವಾಗ್ಗೇಯಕಾರತ್ವದ ಬಗ್ಗೆ ಹೇಳಬೇಕು ಅಂದರೆ ಅದು ಅದ್ವಿತೀಯ ಅಂತಲೇ ಹೇಳಬಹುದು. ಅವರ ಒಂದೊಂದು ಕೃತಿಗಳಲ್ಲೂ ರಾಗಭಾವ ಹಾಗೂ ಸಾಹಿತ್ಯದ ಒಂದು ದಟ್ಟ ಅರ್ಥವಾದ ಒಂದು ವ್ಯಾಖ್ಯಾನ ನಮಗೆ ಕಾಣುತ್ತೆ. ಇವರು ಸಂಸ್ಕೃತ, ತೆಲುಗು ಮತ್ತು ಕನ್ನಡ ಈ ಮೂರು ಭಾಷೆಗಳನ್ನು ಉಪಯೋಗಿಸಿಕೊಂಡು ಸುಮಾರು 120 ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರ ಪ್ರಖ್ಯಾತವಾದ ಒಂದು ಪ್ರಕಟಣೆ ವಾಗ್ಗೇಯ ವಿಶ್ವೇಶ್ವರಿ ಎಂಬುದು ಅವರ 112 ಕೃತಿಗಳ ಒಂದು ಪರಿಚಯವನ್ನು ನಮಗೆ ಮಾಡಿಕೊಡುತ್ತೆ. ವಾಗ್ಗೇಯ ವಿಶ್ವೇಶ್ವರಿ ಈ ಗ್ರಂಥದಲ್ಲಿ ಅವರೇ ರಚಿಸಿರತಕ್ಕಂಥ 112 ಕೃತಿಗಳು ಪ್ರಕಟವಾಗಿವೆ. ಪ್ರಿಸಮ್ ಬುಕ್ ಹೌಸ್ ಅವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಇನ್ನು ಅವರ ಬಾಲ್ಯದ ವಿಷಯಕ್ಕೆ ಬಂದರೆ ಅವರು ಅವರ ತಂದೆ ರಾಮಯ್ಯ ಮತ್ತು ತಾಯಿ ವರಲಕ್ಷ್ಮಿ, ಇವರು ಮೈಸೂರು ಸಹೋದರರು ಅಂತ ಪ್ರಖ್ಯಾತರಾದವರಲ್ಲಿ ಎಲ್ಲದಕ್ಕಿಂತ ಚಿಕ್ಕವರು. ಇವರು ಅನೇಕ ಕೃತಿಗಳನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಹೇಳಿದೆ. ಇದರಲ್ಲಿ ಕರ್ನಾಟಕ ಸಂಗೀತದ ರಾಗಗಳು, ಉದಾಹರಣೆಗೆ ಬಕುಳಾಭರಣ, ನಟಭೈರವಿ, ಚಿತ್ರಾಂಬರಿ, ಜ್ಯೋತಿ ಸ್ವರೂಪಿಣಿ, ನಾಮನಾರಾಯಣಿ, ಕನಕಾಂಗಿ, ಹೀಗೆ ಅನೇಕ ವಿವಾದಿ ರಾಗಗಳು ಸೇರಿದಂತೆ ಕೃತಿಗಳು. ಹಾಗೆ ಹಿಂದೂಸ್ತಾನಿ ರಾಗದಲ್ಲಿ ಇವರಿಗೆ ವಿಶೇಷವಾದ ಒಂದು ಒಲವು ಮತ್ತು ಪಾಂಡಿತ್ಯ ಇವರಿಗೆ ದೊರಕಿಸ್ಕೊಂಡ್ರು, ಅವರಿಗೆ ಬಹಳ ಆಸಕ್ತಿ. ಉದಾಹರಣೆಗೆ ಹಿಂದೂಸ್ತಾನಿಯಲ್ಲಿ ಮಾರ್ವ, ಗೋರಖ್ ಕಲ್ಯಾಣ್, ಮಿಯಾ ಮಲ್ಹಾರ್ ಇದರಲ್ಲೆಲ್ಲ ತಿಲಾನಗಳನ್ನ ಮಾಡಿದ್ದಾರೆ. ಮತ್ತು ತಮ್ಮದೇ ಆದ 5 ರಾಗಗಳನ್ನು ಕೂಡ ಇವರು ಸೃಷ್ಟಿ ಮಾಡಿದ್ದಾರೆ. ಈ ರಾಗಗಳು ಯಾವ್ಯಾವುದು ಅಂದರೆ ರಾಜರಾಜೇಶ್ವರಿ, ಸ್ಮೃತಿ, ಅಂತರ ಕೈಶಿಕಿ, ಏಣಾಕ್ಷಿ ಮತ್ತು ಪರ್ಜನ್ಯ. ಈ 5 ರಾಗಗಳು ಅವರ ಸ್ವಂತ ಸೃಷ್ಟಿ. ಇವರು ವಾಗ್ಗೇಯ ವಿಶ್ವೇಶ್ವರಿ ಈ ಒಂದು ಗ್ರಂಥದ ಜೊತೆಗೆ ಮತ್ತೊಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಅದು ಫ್ಯಾಸೆಟ್ಸ್ ಆಫ್ ಮ್ಯೂಸಿಕ್ ಅಂತ ಇಂಗ್ಲೀಷಲ್ಲಿ ಇರುವಂಥ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಅವರು ಬೇರೆ ಬೇರೆ ಕಡೆ ಕಾನ್ಫರೆನ್ಸ್ಗಳಲ್ಲಿ ಮತ್ತು ಜರ್ನಲ್ಸಲ್ಲಿ ಬರೆದ ಲೇಖನಗಳನ್ನ ಒಟ್ಟಾರೆ ಒಂದು ಕಂಪೈಲ್ ಮಾಡಿ ಒಂದು ಕಡೆ ಸೇರಿಸಿ ಸಂಕಲನ ಮಾಡಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಅನನ್ಯ ಸಂಸ್ಥೆ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿ ಬಿಡುಗಡೆ ಮಾಡಿದೆ. ಇವರಿಗೆ ಅನೇಕ ಪ್ರಶಸ್ತಿಗಳು ತಂತಾನೆ ಬಂದಿವೆ. ಪ್ರಶಸ್ತಿ ಹಿಂದೆ ಹೋದವರಲ್ಲ ಅವರು, ಅವರು ದೇವಿ ಉಪಾಸಕರು. ಹಾಗಾಗಿ ಸಂಗೀತವನ್ನು ಒಂದು ಉಪಾಸನೆ ಮಾರ್ಗವಾಗಿ ಅವರು ಯಾವತ್ತೂ ಬಳಸಿದ್ದು. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಕೆಲವು ಮುಖ್ಯವಾದ್ದು ವೀಣಾವಾದನ ತತ್ವಜ್ಞ, ಸಂಗೀತ ಚೂಡಾಮಣಿ, ಸಂಗೀತ ಸಾರ್ವಭೌಮ, ರಾಜ್ಯ ಸಂಗೀತ ವಿದ್ವಾನ್, ರಾಜ್ಯೋತ್ಸವ ಪ್ರಶಸ್ತಿ. ಇದಲ್ಲದೆ ಅನೇಕ ವಿದೇಶ ಟೆಲಿವಿಷನ್ ಚಾನೆಲ್ಗಳು, BBC ಅಂತ ಕಡೆ ಇವರ ಕಚೇರಿಗಳು ಮತ್ತು ಸೋದಾಹರಣ ಭಾಷಣಗಳು ಕೂಡ ಪ್ರಸಾರವಾಗಿವೆ. ಇಂಥ ದೊಡ್ಡ ವಿದ್ವಾಂಸರ ಹತ್ರ ಸ್ವಂತ ಅವರ ಹತ್ತಿರ ಕೂತು ಅವರಿಂದ ಸುಮಾರು 140 ಕೃತಿಗಳನ್ನ ನಾನು ಕಲ್ತ್ಕೊಂಡಿರೋ ಒಂದು ಸೌಭಾಗ್ಯ ನನಗೆ ಸಿಕ್ತು. ಆ ಕೃತಿಗಳಲ್ಲಿ ಒಂದು ಕೃತಿನ ಇವತ್ತು ಇಲ್ಲಿ ನಿಮಗೆ ಹೇಳಿಕೊಡೋ ಅವಕಾಶನೂ ಬಂದಿದೆ.
1: ಸರಿ.
0: ಇನ್ನು ಮುಂದೆ ಕೀರವಾಣಿ ರಾಗದ ಸ್ವಲ್ಪ ಪರಿಚಯವನ್ನ ಮಾಡಿಕೊಳ್ಳೋಣ. ಈ ರಾಗ 21ನೇ ಮೇಳ ಸಂಪೂರ್ಣ ಜನಕ ರಾಗ, 4ನೇ ವೇದ ಚಕ್ರದ 3ನೇ ರಾಗ. ವೇದ ಗೋ ಎಂಬ ಒಂದು ಗುಂಪಿಗೆ ಇದು ಸೇರುತ್ತೆ. ಮೇಳಕರ್ತ ರಾಗದ ಹೆಸರ ಪ್ರಕಾರ ವೇದ ಗೋ ಈ ಒಂದು ಇದಕ್ಕೆ ಬರುತ್ತೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಕೂಡ ಈ ರಾಗ ಅಳವಡಿಸ್ಕೊಂಡಿದ್ದಾರೆ. ಈ ರಾಗ ಎಷ್ಟು ಒಂದು ಮಾರ್ಧವತೆ, ಒಂದು ಸೌಂದರ್ಯ ಇದೆ ಅಂದರೆ ಅವರು ಕೂಡ ಇದನ್ನು ಕೀರವಾಣಿ ಎಂಬ ಹೆಸರಿನಲ್ಲೇ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅಲ್ಲೂ ತುಂಬ ಪ್ರಸಿದ್ಧವಾದ ರಾಗ ಇದು. ಆಮೇಲೆ ಪಾಶ್ಚಾತ್ಯ ಸಂಗೀತಕ್ಕೆ ಬಂದರೆ ಅಲ್ಲೂ ಈ ರಾಗ ಅಂದರೆ ರಾಗ ಅಂತ ಅವ್ರು ಹೇಳಲ್ಲ, ಸ್ಕೇಲ್ಸ್ ಅಂತ ಹೇಳ್ತಾರೆ, ಮೋಡ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಹಾರ್ಮಾನಿಕ್ ಮೈನರ್ ಸ್ಕೇಲ್ ಎಂಬ ಒಂದು ಹೆಸರಿಂದ ಇದು ಪ್ರಸಿದ್ಧಿಗೊಂಡಿದೆ. ಅಲ್ಲೂ ಕೂಡ ಈ ರಾಗ ಬಳಕೆಯಲ್ಲಿದೆ. ಚಿತ್ರಗೀತೆಗಳು ಕೂಡ ಈ ರಾಗದಲ್ಲಿ ಅನೇಕ ರಚಿತವಾಗಿದೆ. ಹಾಗಾಗಿ ಇದೊಂದು ಪ್ರಸಿದ್ಧವಾದ ಪ್ರಖ್ಯಾತವಾದ ರಕ್ತಿ ರಾಗ. ಎಲ್ಲ ಸಮಯದಲ್ಲೂ ಹಾಡ್ಬೋದು ಆ ರಾಗ. ಮತ್ತು ಇದರಲ್ಲಿ ಅನೇಕ ಜನ್ಯ ರಾಗಗಳು ಬಂದಿವೆ. ಕೆಲವು ಹೇಳಬೇಕು ಅಂದರೆ ಕಲ್ಯಾಣ ವಸಂತ ಅತ್ಯಂತ ಪ್ರಮುಖವಾದ ಜನ್ಯ ರಾಗ ಕೀರುವಾಣಿಲಿ. ಹಾಗೆ ಚಂದ್ರಿಕಾ ಅಥವಾ ಚಂದ್ರಕೌಂಸ್ ಈ ರಾಗ ಇದೆ. ಕಿರಣಾವಳಿ ಎಂಬ ರಾಗ ಇದೆ. ಹಾಗೆ ಪ್ರೊಫೆಸರ್ ವಿಶ್ವೇಶ್ವರನ್ ಅವರದೇ ಒಂದು ಸ್ಮೃತಿ ಅಂತ ಒಂದು ರಾಗ ಇದೆ, ಅವರದೇ ಸೃಷ್ಟಿ ಅಂತ ಮುಂಚೆ ಹೇಳದ್ನಲ್ಲ. ಈ ಸ್ಮೃತಿ ಅನ್ನೋದು ಕೀರ್ವಾಣಿಲ್ ಜನ್ಯ, ಆದರೆ ಸ್ಮೃತಿ ಒಂದು ಭಾಷಾಂಗ ರಾಗ. ಕೀರ್ವಾಣಿಲ್ ಜನ್ಯ ಆದರೂ ಕೈಶಿಕಿ ನಿಷಾದದ ಪ್ರಯೋಗದೊಂದೇ ವಿಶೇಷವಾದ ಒಂದು ಸೌಂದರ್ಯವನ್ನು ಪಡೆದಿರುವಂಥ ಒಂದು ಭಾಷಾಂಗ ರಾಗ. ಇನ್ನು ಕೀರ್ವಾಣಿಯಲ್ಲಿ ಕೆಲವು ಅನೇಕ ಪ್ರಸಿದ್ಧ ಕೃತಿಗಳಿವೆ, ಒಂದೆರಡು ಹೇಳ್ತೀರಾ?
1: ಕಲಿಗಿಯೊಂಟೆ, ಅಂಬವಾಣಿ.
0: ಸರಿ, ಕಲಿಗಿಯೊಂಟೆ ತ್ಯಾಗರಾಜರದು, ಅಂಬವಾಣಿನನ್ನು ಉತ್ತೈ ಭಾಗವತರದು, ಹಾಗೆ ಪಾಪನಾಶನ್ ಶಿವಂದು ಕೂಡ ಇದೆ, ದೇವಿ ನಿಯೈ ತುಣೆ ಅಂತ ಒಂದು ಕೃತಿ ಇದೆ. ಹಾಗೆ ಪಟ್ಟಣಂ ಸುಬ್ರಹ್ಮಣ್ಯರದು ವರಮುಲೊಸಗಿ ಎಂಬ ಕೃತಿಯು ಕೂಡ ಪ್ರಸಿದ್ಧವಾಗಿದೆ. ಇನ್ನು ಈ ರಾಗದಲ್ಲಿ ಇದೊಂದು ಮೂರ್ಛನಕಾರಕ ರಾಗ. ಮೂರ್ಛನಕಾರಕ ರಾಗ ಅಂದರೆ ಯಾವ ಒಂದು ರಾಗವನ್ನು ತಗೊಂಡು ಅದರಲ್ಲಿ ಒಂದು ಅಥವಾ ಮಿಕ್ಕ ಸ್ವರಗಳಿಂದ ಹೊಸ ರಾಗ ಶ್ರುತಿ ಭೇದದ ಅಥವಾ ಗ್ರಹಭೇದದ ಮೂಲಕ ಉತ್ಪತ್ತಿಯಾದರೆ ಅಂಥದ್ದನ್ನು ಮೂರ್ಛನಕಾರಕ ರಾಗ ಅಂತಾರೆ. ಮೂರ್ಛನಕಾರಕವಲ್ಲದೆ ಇದ್ರೆ ಅದನ್ನು ಅಮೂರ್ಛನಕಾರಕ ರಾಗ ಅಂತಾರೆ. ಅಂದರೆ ಯಾವುದೇ ಸ್ವರದಿಂದ ಯಾವುದೇ ಹೊಸ ರಾಗ ಗ್ರಹಭೇದದಿಂದ ಬರೋದಿಲ್ಲ. ಇಲ್ಲಿ ಕೀರ್ವಾಣಿಲಿ ಮೂರು ಸ್ವರಗಳು ಮೂರ್ಛನೆಯನ್ನು ಕೊಡುತ್ತವೆ. ಮಧ್ಯಮದಿಂದ ಹೇಮವತಿ ರಾಗ 58ನೇ ಮೇಳ, ಪಂಚಮದಿಂದ ಗೋಕುಳಾಭರಣ 14ನೇ ಮೇಳ, ಹಾಗೂ ದೈವತಿದಿಂದ ಕೋಸಲ 71ನೇ ಮೇಳ, ಈ ರಾಗಗಳು ಬರುತ್ತೆ. ಇದು ಕಡೆಯಲ್ಲಿ ಸಾಧ್ಯವಾದರೆ ಇದನ್ನು ನಾನು ಹಾಡಿ ತೋರಿಸ್ತೀನಿ.
1: ಸರಿ ಸರ್.
0: ಹಾಗೆ ಒಂದು ತುಂಬ ವಿಶೇಷವಾದ ರಕ್ತಿರಾಗ, ಅನೇಕ ಕೃತಿಗಳು ರಚಿತವಾದ ಒಂದು ಪ್ರಸಿದ್ಧವಾದ ರಾಗ ಇದು. ಇದರ ಆರೋಹಣ ಆರೋಹಣ ಮೊದಲು ಗಮನಿಸಿಬಿಟ್ಟು ಮುಂದೆ ಕೃತಿಯ ಪರಿಚಯವನ್ನು ಮಾಡಿಕೊಳ್ಳೋಣ.

0: sir.
1: Alli na vien gamanistivi.
2: Sari reef hachu kadme flat agide. Ga ma inda maga maga maga anta ga ma ma hachu kadme flat agide. Pa da da pa da pa da ni saage serkondu ni sa hige ಗಮಕಗಳನ್ನ ನಾವು ಗಮನಿಸಿದಾಗ ಹಿಂದಿನ ಅಥವಾ ಮುಂದಿನ ಸ್ವರಕ್ಕೆ ಅದು ಸೇರ್ಕೊಂಡಿರುತ್ತೆ, ಇಲ್ಲದರೆ ಅದರ ಸ್ವಸ್ಥಾನದಲ್ಲಿ ಇರುತ್ತೆ. ಕೆಲವು ಸರಿ ಎರಡು ಮೂರು ಸ್ವರಗಳನ್ನ ಸೇರಿಸ್ಕೊಂಡು ಬರುತ್ತೆ. ಇದಕ್ಕೆ 15 ತರ ಗಮಕದಲ್ಲಿ ಯಾವ್ಯಾವ ಗಮಕ ಅಂತ ಹೇಳೋಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ನಾವು ಹೇಳೋದೇನು ಅಂದರೆ ಯಾವ ಸ್ವರದಿಂದ ಇದು ಹುಟ್ಟಿತು, ಮತ್ತು ಯಾವ ಸ್ವರದಲ್ಲಿ ನಿಂತ್ಕೊಳ್ತು, ಮತ್ತು ಯಾವ ಸ್ವರದ ವಾಪಸ್ ಬಂತು. ಈ ಮೂರು ಸ್ವರಗಳನ್ನ ನಾವು ತಿಳ್ಕೊಂಡ್ರೆ ಗಮಕದ ಒಂದು ಸ್ವರೂಪವನ್ನು ತಿಳ್ಕೊಬೋದು.

0: ಇದರಲ್ಲಿ ಬರೋ ಸ್ವರಗಳು ಗೊತ್ತಾಗತ್ತಲ್ವಾ, ಷಡ್ಜ
1: ಚತುಷ್ಪದ ಸಾಧಾರಣ
0: ಸಾಧಾರಣ ಗಾಂಧಾರ,
1: ಶುದ್ಧ ಮಧ್ಯಮ
0: ಶುದ್ಧ ಮಧ್ಯಮ,
1: ಪಂಚಮ
0: ಪಂಚಮ,
1: ಶುದ್ಧ ದೈವತ
0: ಶುದ್ಧ ದೈವತ,
1: ಕಾಕಲಿ ನಿಷಾದ
0: ಕಾಕಲಿ ನಿಷಾದ, ಷಡ್ಜ ಅವರೋಹಣದಲ್ಲಿ ಅದೇ ಸ್ವರ ಬರುತ್ತೆ. ಷಡ್ಜ ಚತುಶುಭ ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ ಪಂಚಮ, ಶುದ್ಧ ದೇವತ ಕಾಕಲಿ ನಿಷಾದ ಷಡ್ಜ. ಸರಿ, ಇದು ಇದೇ ರಾಗದ ಒಂದು ಆರೋಹಣ ವರಸ್ಕರ ಸ್ಕೇಲ್ ಅಂತ ಹೇಳ್ತಾರೆ. ಇವಾಗ ಮುಂದುವರಿಯೋಣ. ಮೊದಲಿಗೆ ಈ ಕೃತಿಯ ಶುದ್ಧ ಸಾಹಿತ್ಯವನ್ನು ನಾನು ಹೇಳ್ತೀನಿ, ಅದನ್ನು ನೀವು ಬರ್ಕೊಳ್ಳಿ. ಇದು ಸರಸ್ವತಿ ಪರವಾದ ಒಂದು ಕೃತಿ, ಕೀರವಾಣಿ ರಾಗದಲ್ಲಿ ಇದೆ. ಈಗಾಗಲೇ ಹೇಳಿದ್ದೀನಿ,

0: ಬೀದಿ ತಾಳದಲ್ಲಿ ಸಮಯಡಪಲೆ ಪ್ರಾರಂಭವಾಗುತ್ತೆ. ಇವರು ಪ್ರೊಫೆಸರ್ ಅವರ 10 ಸರಸ್ವತಿ ಪರವಾದ ಕೃತಿಗಳಲ್ಲಿ ಇದು ಒಂದು ಮುಖ್ಯವಾದ ಕೃತಿ. ಸಾಹಿತ್ಯ ಈ ರೀತಿ ಇದೆ. ಪಲ್ಲವಿ ಬಂದು ಕೀರವಾಣಿ ಗೀರ್ವಾಣಿ ಪಾಹಿ ಶ್ರೀ ವಾಣಿ, ಕೀರವಾಣಿ ಗೀರ್ವಾಣಿ ಪಾಹಿ ಶ್ರೀ ವಾಣಿ. ಅನುಪಲ್ಲವಿ ಬಂದು ಹೀರಮಣಿ ಸುಮುಕ್ತಾದಿ ಹೀರಮಣಿ ಸುಪುಕ್ತ ಫಲಾದಿ ಖಚಿತ ಹಿರಣ್ಯಾಭರಣ ಧಾರಿಣಿ ಹಂಸವಾಹಿನಿ. ಇನ್ನೊಂದ್ಸರಿ ಹೇಳ್ತೀನಿ, ಹೀರಮಣಿ ಸುಮುಕ್ತ ಫಲಾದಿ ಖಚಿತ ಹಿರಣ್ಯಾಭರಣ ಧಾರಿಣಿ ಹಂಸವಾಹಿನಿ. ಚರಣ ಬಂದು ಈ ತರ ಇದೆ, ವರದಾಭಯಕರೆ ಸರಸಿಜಕರೆ ವರದಾಭಯಕರೆ ಸರಸಿಜಕರೆ ಪರಮಾದ್ವೈತ ತತ್ವ ಜ್ಞಾನಪ್ರದೆ ಪರಮಾದ್ವೈತ ತತ್ವ ಜ್ಞಾನಪ್ರದೆ ಸರಸ ಸಂಗೀತ ಪ್ರತೀಕ ವೀಣಾಧರೆ ಸರಸ ಸಂಗೀತ ಪ್ರತೀಕ ವೀಣಾಧರೆ ನಿರಂತರ ಕಾಲಕೃತಾಕ್ಷ ಮಾಲಾಕರೆ ನಿರಂತರ ಕಾಲಕೃತಾಕ್ಷ ಮಾಲಾಕರೆ. ಬರ್ಕೊಂಡ್ರ ಮಧ್ಯಮ ಕಾಲ ಸಾಹಿತ್ಯನು ಇದೆ. ದರಹಸಿತ ವದನಾಂಭೋರುಹೇ ದರಹಸಿತ ವದನಾಂಭೋರುಹೇ ಷಡ್ವರ್ಗಾದಿಜನಿತ ಭಯಾಪಹೇ ಷಡ್ವರ್ಗಾದಿಜನಿತ ಭಯಾಪಹೇ ವರಮತಿ ಸ್ಮೃತಿ ಪ್ರದೆ ವಿಶ್ವೇಶ್ವರಿ ಚಿದಾನಂದ ಸ್ವರೂಪೇ ಉಪಾಸ್ಮಹೆ. ವರಮತಿ ಸ್ಮೃತಿ ಪ್ರದೆ ವಿಶ್ವೇಶ್ವರಿ ಚಿದಾನಂದ ಸ್ವರೂಪೇ ಉಪಾಸ್ಮಹೆ. ಇದು ಈ ಕೃತಿಯ ಮಧ್ಯಮ ಕಾಲದ ಭಾಗ. ಈ ಕೃತಿಯಲ್ಲಿ ಕಡೆಯಲ್ಲಿ ಚಿಟ್ಟೆ ಸ್ವರಗಳು ಕೂಡ ಅಳವಡಿಸಿದ್ದಾರೆ. ಹಾಗಾಗಿ ಪಲ್ಲವಿ ಅನುಪಲ್ಲವಿ ಚರಣ ಮಧ್ಯಮ ಕಾಲ ಚಿಟ್ಟೆ ಸ್ವರ ಈ ಎಲ್ಲ ಭಾಗಗಳಿಂದ ಕೂಡಿದ ಒಂದು ಸುಂದರ ಕೃತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಇದರ ಸ್ವರ ಸಮೇತವಾದ ಒಂದು ಪರಿಚಯವನ್ನ ನಾನು ಮಾಡಿಕೊಡ್ತೀನಿ.
1: ನಮಸ್ಕಾರ ಗುರು.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ.
3: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕಿವಿರಿ ರಾಗ್ ಅಹಿರ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ ರಾಗ್ ಅಹಿರ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೇಟ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಧುವಂತಿ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿಯೋನೇಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್, ನೌ ಲಿಸನ್ ಟು ರಾಗ್ ಮಧುವಂತಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ.
2: ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರಾಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಅವಧರಿಸುವ ಅಮರನಾರಾಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
2: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ.
2: ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಅವಧರಿಸುಬ ಅಮರ ನಾರಾಯಣ.
1: ಇತರ ದಾಸವರೇಣ್ಯರು ತಮ್ಮ ಪದಗಳಲ್ಲಿ ಭಗವಂತನನ್ನು ಕಾಣಲು ಯೋಗ ಮಾರ್ಗದ ಹಂತಗಳನ್ನು ತಿಳಿಸಿರುವಂತೆಯೇ ನಾರಾಯಣರು ನಮ್ಮಲ್ಲೇ ಇರುವ ಆ ಭಗವಂತನನ್ನು ಕಾಣುವ ಸರಳ ರೀತಿಯನ್ನು ಹೀಗೆ ತಿಳಿಸಿದ್ದಾರೆ.

ಯೋಗ ಮಾರ್ಗದಿಂದ ಭಗವಂತನನ್ನು ಒಳಗಣ್ಣಿನಿಂದ ನೋಡಿದ ನಂತರ, ಅವನ ಮಂಗಳ ಸ್ವರೂಪವನ್ನು ಮನದಲ್ಲಿ ತುಂಬಿಕೊಂಡ ನಂತರ, ಆ ಪರಮ ದಿವ್ಯ ಹಂಸಪದಕ್ಕೆ ಒಮ್ಮೆ ಏರಿದ ನಂತರ ಪ್ರಾಪಂಚಿಕವಾದ ಯಾವುದೂ ರುಚಿಸದು. ಅಂತಹ ಪರಬ್ರಹ್ಮನನ್ನು ಕಾಣುವ ತವಕವನ್ನು ಈ ಪದದಲ್ಲಿ ನಾರಾಯಣರು ವ್ಯಕ್ತಪಡಿಸಿರುವುದನ್ನು ಕೇಳೋಣ.

ಒಮ್ಮೆ ಗುರುದತ್ತವಾಗಿ ಮೋಕ್ಷ ಸಿರಿ ದೊರಕಿತು ಎಂದರೆ ಮಿಕ್ಕೆಲ್ಲ ಐಹಿಕ ಧನದ ಆಕರ್ಷಣೆ ಬಾಧಿಸದು. ಇದೇನು ಎಲ್ಲರಿಗೂ ದೊರಕುವಂತಹ ಸಾಮಾನ್ಯ ವಸ್ತುವಲ್ಲ. ಕಲ್ಮಶ ಮನದವರಿಗೆ ಗೋಚರಿಸದು, ಸುಮ್ಮನೆ ಕಾಡಿ ಬೇಡಿ ಪಡೆಯುವಂಥದ್ದಲ್ಲ. ತಾಯಿ ತಂದೆ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಕಿತ್ತುಕೊಳ್ಳಲಾರರು. ಯಾವುದೇ ಮೃಗ ಪಕ್ಷಿ ಕ್ರಿಮಿ ಕೀಟಗಳು ಆಕ್ರಮಿಸಲಾರವು. ಅಂತಹ ಮೋಕ್ಷ ಸಿರಿ ಇದು.

ಇಂತಹ ಭಗವದ್ಧ್ಯಾನ ಸಮಾಧಿಯಲ್ಲಿಯೇ ಮಗ್ನರಾದ ಮಹಾನುಭಾವರಿಗೆ ಭವಿಷ್ಯವನ್ನು ನೋಡುವ ಸಾಮರ್ಥ್ಯವೂ ಇತ್ತು ಎಂಬುದಕ್ಕೆ ಅವರ ಕಾಲಜ್ಞಾನವೇ ನಿದರ್ಶನ.

ఘంటాముద్రికిన్ చేతికిచ్చి పరమాత్ముడు పలికించే కాలజ్ఞానాన్వయము. పరమాత్మనే తన కైగే లేఖని తాళెగరి కొట్టు కాలజ్ఞాన రచిసలు ఆదేశిసిదాయెందిద్దారే. కాలజ్ఞాన ಭವಿಷ್ಯತ್ತಿನಲ್ಲಿ ನಡೆಯುವ ಸಂಗತಿಗಳನ್ನು ಮುಂದಾಗಿಯೇ ತಿಳಿಯುವ ಸಾಮರ್ಥ್ಯ. ನಾರಾಯಣರು ತಮ್ಮ ಕಾಲಜ್ಞಾನದ ಮೊದಲ ಭಾಗದಲ್ಲಿ 16 ಪದ್ಯಗಳನ್ನು, ಉತ್ತರಾರ್ಧವಾದ ಸೂಕ್ಷ್ಮ ಭೀಮಲಿಂಗ ಶತಕದಲ್ಲಿ 27 ಪದ್ಯಗಳನ್ನು ರಚಿಸಿರುವುದು ಸಂಖ್ಯಾಶಾಸ್ತ್ರದ ಪ್ರಕಾರವೂ ವೈಶಿಷ್ಟ್ಯಪೂರ್ಣವಾದುದು. ನಾರಾಯಣರು ತಮ್ಮ ಸೋದರತ್ತೆಯ ಮಗಳನ್ನು ವಿವಾಹವಾಗಿದ್ದರು. ಆಕೆ ಕೇವಲ ಪತಿಯಿಂದ ದೊರಕಬಹುದಾದ ಧನ ಧಾನ್ಯ ಸಂಪತ್ತುಗಳಲ್ಲಿ ಆಸಕ್ತಿ ವಹಿಸಿದ್ದಳೆ ಹೊರತು ಪತಿಯ ಬಗ್ಗೆ, ಆತನ ಭಾವನೆಗಳ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲದವಳಾಗಿದ್ದಳು. ಇಬ್ಬರು ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳೂ ಇದ್ದ ಈ ಕುಟುಂಬದ ನಿರ್ವಹಣೆಗಾಗಿ ಕುಲವೃತ್ತಿಯಾದ ಬಳೆ ಮಾರುವುದನ್ನೇ ನಾರಾಯಣರು ಅವಲಂಬಿಸಿದ್ದರು. ಬಳೆ ತೊಡಿಸಿಕೊಳ್ಳುವ ಪ್ರತಿ ಮಹಿಳೆಯಲ್ಲೂ ಭಗವತಿಯನ್ನು ಮಾತ್ರವೇ ಕಾಣುತ್ತಿದ್ದ ಅವರಿಗೆ ಸಂಪಾದನೆಯ ದೃಷ್ಟಿ ಶೂನ್ಯವಾಗಿತ್ತು. ಒಮ್ಮೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇವರ ಬಳಿ ಬಳೆ ತೊಡಿಸಿಕೊಳ್ಳಲು ಬಂದಳು. ಇದ್ದ ಬಳೆಯೆಲ್ಲ ಬರಿದಾದರೂ ಅವಳ ಕೈ ತುಂಬಲೇ ಇಲ್ಲ. ಅಂದಿಗೆ ತಮ್ಮ ಬಳೆ ಮಾರುವ ವೃತ್ತಿಗೆ ನಿವೃತ್ತಿಯೇ ಎಂದು ನಿರ್ಧರಿಸಿದರು. ಬಂದಿದ್ದವಳು ಸಾಕ್ಷಾತ್ ಶ್ರೀಲಕ್ಷ್ಮಿಯೇ ಎಂಬುದು ಅರಿವಾಯಿತು. ಆಗ ಅವಳನ್ನು ಸ್ತುತಿಸಿದ ಈ ಪದವನ್ನು ಕೇಳೋಣ.

0: ಅವಧರಿಸುಬ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ, ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿ ಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಂ ವಿ ವರಹಸ್ವಾಮಿಯವರಿಂದ ಗೋಟುವಾದ್ಯವಾದನ. ವಯಲಿನ್ ಸಹಕಾರದಲ್ಲಿ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್, ಖಂಜರ ಎಸ್ ಶೇಷಗಿರಿ ದಾಸ್. ಎಂ ವಿ ವರಹಸ್ವಾಮಿ ತಮ್ಮ ಗೋಟುವಾದ್ಯವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ ಗಾನಮೂರ್ತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಗೋಟುವಾದ್ಯ ರಿಸೈಟಲ್ ಬೈ ಎಂ ವಿ ವರಹಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಆನ್ ದ ಮೃದಂಗಂ ಟಿಕೆ ವಯ್ಯಾಪುರಿ ದೇವರ್, ಆನ್ ದ ಖಂಜಿರ ಎಸ್ ಶೇಷಗಿರಿ ದಾಸ್. ಎಂ ವಿ ವರಹಸ್ವಾಮಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ ಇನ್ ಹಿಸ್ ಗೋಟುವಾದ್ಯ ರಿಸೈಟಲ್. ಟು ಬಿಗಿನ್ ವಿತ್ ಗಾನಮೂರ್ತಿ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ.

ಎಂವಿ ವರಹಸ್ವಾಮಿ ಅವರಿಂದ ಓಟುವಾದ್ಯ ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಜೆಎಲ್ ಕಾಶಿನಾಥ ಶಾಸ್ತ್ರಿ, ಮೃದಂಗ ಟಿಕೆ ವಯ್ಯಾಪುರಿ ದೇವರ್, ಖಂಜರ ಎಸ್ ಶೇಷಗಿರಿದಾಸ್. ಎಂವಿ ವರಹಸ್ವಾಮಿ ಅವರು ತಮ್ಮ ಗೋಟುವಾದ್ಯ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಯು ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಗೋಟುವಾದ್ಯ ರಿಸೈಟಲ್ ಬೈ ಎಂ ವಿ ವರಹಸ್ವಾಮಿ, ಎ ಪ್ರೆಸೆಂಟೆಡ್ ಕಾಂಪೋಸಿಷನ್ಸ್ ಆಫ್ ತ್ಯಾಗರಾಜ. ಅಕಂಪನಿಸ್ ವ ಆನ್ ದ ವಯಲಿನ್ ಜೆಎಲ್ ಕಾಶಿನಾಥ ಶಾಸ್ತ್ರಿ, ಆನ್ ದ ಮೃದಂಗಂ ಟಿ ಕೆ ವಯ್ಯಾಪುರಿ ದೇವರ್, ಆನ್ ದ ಖಂಜಿರ ಎಸ್ ಶೇಷಗಿರಿ ದಾಸ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಜಯಂತಶ್ರೀ. ಖಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ರಾಗ್ ಜಯಂತಶ್ರೀ. ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಕೌಶಿ ಕನ್ನಡ ಖಾಯರ್ ವಿಲಂಬಿತ್ ತೀನ್ತಾಲ್ ಕೋಲೋ ಮನವೇ ಸಖಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ಅಕಂಪನಿಡ್ ಆನ್ ತಬ್ಲಾ ಬೈ ಡಾ ರವಿ ಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಕೌಶಿ ಕನ್ನಡ ಖ್ಯಾಲ್ ವಿಲಂಬಿತ್ ತೀನ್ತಾಲ್ ಕೋಲೋ ಮನಾವು ಸಖಿ.

0: ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದಲಿ ತಬಲಾ ಸಹಕಾರ ನೀಡಿದವರು ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆಲ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾ ರವಿಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಡಿ ಬಾಲಕೃಷ್ಣ ಅವರ ವೀಣಾವಾದನ, ಮೃದಂಗ ಸಹಕಾರ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಮೊದಲಿಗೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಕೋರಿನವರ ರಾಮಪ್ರಿಯ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದ್ವಾನ್ ಡಿ ಬಾಲಕೃಷ್ಣ. ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಟು ಬಿಗಿನ್ ವಿತ್ ಕೋರಿನವರ, ಸೆಟ್ ಟು ರಾಮಪ್ರಿಯ ರಾಗ ರೂಪಕತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಸರಗುಣಪಾಲಿಂಪ ಕೇದಾರಗೌಳರಾಗ ಆದಿತಾಳದಲ್ಲಿ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ರಚನೆ. ನೌ ಅ ಕಂಪೋಸಿಷನ್ ಆಫ್ ರಾಮನಾಡ್ ಶ್ರೀನಿವಾಸ್ ಅಯ್ಯರ್ ಸೆಟ್ಟು ಕೇದಾರಗೌಳರಾಗ ಆದಿತಾಳ ಸರಗುಣಪಾಲಿಂಪ.

ಈಗ ಪುರಂದರದಾಸರ ದೇವರ್ನಾಮ ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಕಾಪಿರಾಗ ರೂಪಕತಾಳದಲ್ಲಿದೆ. ಪಿಳ್ಳಂಗೋವಿಯ ಚೆಲ್ವಕೃಷ್ಣನ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ಟು ಕಾಪಿರಾಗ ರೂಪಕತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಿ ಬಾಲಕೃಷ್ಣ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ, ಕಲಿಗೆಯುಂಟೆ ಕದ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರೆಸೈಟಲ್ ಬೈ ವಿದ್ವಾನ್ ಡಿ ಬಾಲಕೃಷ್ಣ, ಅಕಂಪನಿ ಸಾರ್ ಆನ್ ದ ಮೃದಂಗಂ ಎನ್ ವಾಸುದೇವ್ ಆನ್ ದ ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್.

ಸಮಯಮಿದೆರಾ ಜಾವಳಿ ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಬೇಹಾಗ್ ರಾಗ ರೂಪಕ ತಾಳದಲ್ಲಿದೆ. ಸಮಯಮಿದೆರಾ ಜಾವಳಿ ರಿಟರ್ನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ಸೆಟ್ ಟು ಬೇಹಾಗ್ ರಾಗ ರೂಪಕ ತಾಳ.

ಇದುವರೆಗೂ ವಿದ್ವಾಂಟಿ ಬಾಲಕೃಷ್ಣ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎನ್ ವಾಸುದೇವ್, ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದ್ವಾಂಟಿ ಬಾಲಕೃಷ್ಣ. ಅಕಂಪನಿ ಸ್ವ ಆನ್ ದ ಮೃದಂಗಂ ಎನ್ ವಾಸುದೇವ್, ಆನ್ ದ ಮೋರ್ಚಿಂಗ್ ಎಚ್ ಬಾಲಕೃಷ್ಣ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎನಿ ಮ್ಯೂಸಿಕ್.

ದಿರಗಿಟ್ಟ ದಿನ್ ದಿರಗಿಟ್ಟ ದಿನ್ ದಿರಗಿಟ್ಟ ಗಗಿತಿಟ್ಟ ಗದಿಗಿಟ್ಟ ನಗಿತಿಟ್ಟ ಕಳ ಅನದ ತಿಂದಿಟ್ಟದ ಕೃತದಾದ ಕೃತ ತಿರುಗುತ್ತ ಧಾ ಕತದ ಕೃದಾಂತ ಧಾ ಕೃತದಾದ ಕೃತ ತಿರುಗುತ್ತ ಧಾ ಕತದ ಕೃದಾಂತ ಧಾ ಕೃತದಾದ ಕೃತ ತಿರುಗುತ್ತ ಧಾ ಕತದ ಕೃದಾಂತ

ಧಾ ಧಿಂತ ಕಡಿದ ತಾ ಧೇ ತಗೇನ್ ಧಿಂತ ಕಡಿದ ಧಾ ಧೇ ಕಡಿದ ಚಿಕ್ಕ ಧಾ ಧಾ ಕಡಿದ ಧಾ ಧಾ ಧಿಂತ ಧೇ ಕಡಿದ ತಕ್ಕಳ ಧಾ ಜಿಗ ಧಾ ತಾ ಧಾ ಧಾ ಜಿಗ ಧಾ ತಾ ಧಾ.

ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ

Then,

0: ಗಾತ್ರ ಕಚೇರಿ ವಿನ್ನಾರು.
1: ಯು ಆರ್ ಲಿಸ್ನಿಂಗ್ ಟು ಎಗರ್ನಾಥ್ ಕ್ಲಾಸಿಕಲ್ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಪಂತುಲ ರಮಾ.
2: ಮೀರು ವಿಂಟುನಾರು ಭಾರತೀಯ ಶಾಸ್ತ್ರೀಯ ಸಂಗೀತಾನ್ನಿ ಡಿಟಿಹೆಚ್ ಪೈ ನಿರಂತರಂ మీకందించే ఛానల్ రాగం.
3: This is Ragam, a 24/7 DTH. Anytime Indian music.